ತನ ಉರ್ದು ಸರ್ವಿಸ್ ಪ್ರೋಗ್ರಾಂ ನಾಬೆನ್ ಮೀರಿ ಮೇಕದಿ ಆಕಾಶವಾಣಿ ಕಾರ್ಗಿಲ್ ಏನ್ ವಕ್ಸ್ಪೋ ಫಿಟರ್ ಬಜಾ ಅಜ್ಬಿನ್ ಮಿನಟ್ ಸುಮ್ತಿ ಸುಂಸುಕ್ ಕಸತಂಗನ್ ಮಜತ್ ಒರಿಜಿನಲ್ ನ್ಯೂಸ್ ಯೂನಿಟ್ ಆಕಾಶವಾಣಿ ಕಾರ್ಗಿಲ್ ಅಗ್ರಲಿಕಾ ಫೆಸ್ಪಾ ಪ್ರೋಗ್ರಾಂ ಸೇವಾ ಸಂಕಲ್ಪ ಸಿರ್ತಾ ಸೇಬ್ ಪೆನ್ ಇನಾಯತ್ ಅಲಿ